ಕುಟುಂಬ ಕವಿಲ ಭಾಯಿ ಬಂದು ಕುಟುಂಬ ಕವಿಲ ಬನೆ ಬನೆಗೆ ಸಾಥಿ ಹೇನಾ ಚುಲಾ ಮುರು ಮಾಟಿ ಹೇರೇ.